ಜೀವಿತೇಶ್ವರಿ ಸುಗುಣ ಸುಮಮಲ್ಲಿ ದೇವಿ ಕಠಿಣ ಕರ್ಮುಣನ ಗುಣೇನೆಂಥ ಕುಂಚಾಲನು ದೇವಿ ನೇನೆಂಥ ಕುಂಚಾಲನು ಹೃದಯಮ ಹೃದಯಮ ನೀಡಿದ ಅಭಿಮಾನವನ್ನು ಕೂಡ ಮೊದಲೇ